0: ಕೂಡಲೇ ಚಿಬ್ಬಾತು ಸಿರಿಂಬಿ ಯಾರ್ಪಕ್ಕೆ ಫನಂಗಿ ಅಂತ ಚಾಗ್ಯದ ಸಂತನ ಯಾರ್ದನೈಪ ಮಗಳ ರಸೂಲುಲಾಹಿ ನಿಂ ಕೂಡ ಅಂದೆಫೆ ಸವಂಗನಕ್ ಸಿರಿಂಬಿ ಮನ್ನಕ್ ನಲಿನ್ ಊರ್ ಮೌಡ ಕುಮ ಖಮ್ ಖಮ್ ನಲೋ ಹೋಮ ಸಿಂ ಸಿಂಧಿಗಲಿ ಬಾಯ್ ಲೋಮ ದಿಗ್ ಸಿಂಧಿಗಲಿ ಬಾಯ್ ಮನ್ ವಖೋ ನಾಲೆ ನೆಕ್ಕರ್ ಗಿಡು ಮಫಿ ತಾಲಿಬೆ ಜಾಮ್ ಲಾಫಿ ಸಮ ಪಾಪ ಮೊಮ್ಮ ವರ್ಷ ಗಿಮ್ಮಿ ಎಂ ನಮ ಅಲಾಜಿ ಮಾಲಿ ಯೋಗು ಮೊಮ್ಮ ಸಮ ಪಾಪ ಅಲಾಜಿ ಅಬ್ದು ಸಿಚಿತಿ ಸಮ ಲೋಕ ಜೋಖ ಮಕು ಅಲಾಜಿ ಅಬ್ದು ಮಗಮ್ ಮುಜಾಮ್ ನೇ ಮಂಗೆ ಇಲಿ ಮನ್ ಸಾಕು ಬೊಕ್ ಬೆನ್ನಂದೆ ಬೆನ್ನಂದೆ ಸಮ ಪಾಪ ಚೆಲ ಮೊಕ ಅಲ್ ಕುರಾನ್ ರೀರ್ ಯಾಯಿ ಅಲಾಜಿ ಅಬ್ದು ನಾ ಬಿಯ ದಾಲ ಅಂಬುಲ ಲೂ ಜನ ರಕ್ ಮು ರೀರ್ ಚಿ ರೀರ್ ಮಿ ಮೊಮ್ಮ ದೋನ್ ಗೋರ್ ಬೆ ಅಲಾಜಿ ಅಬ್ದು ಮೆ ಬೆನ್ದಿ ಸಮ ಬೇಬಿ ಅಸಕ ರಕ್ ಲಾಜಿ ಗಿನ್ ದುಮ ತೋಕ್ ಮುಕ್ತ ಖಮು ಫು ಇಲಿ ಮನ್ ಸಾಕು di ñoo ba fekk tëngi ne ko nag finoo la fekk mënu ma laa yóbbu sama day waaye dinaan teg ci loxoy koo xam ne moo demee nelaw indi ko ba ci sidaay di may dug bàyyi ko ci loxo dafa yàgg e man nag kaar xaw ma kan waaye ñi yàlla baaxee kaar ba ma xelmati la mënu ma laa gis ki la sa barke bàyyi la nag ak nag sama bàyyi jeex gu mu jeexoon ci sama jeex go amul lim dafa am benn waay bu ñëw ci sa papp tubaab am lu mu ko diis sa papp ne ko àndal ak Abdoulaye Mall mu ngee dem dem ba ca Idrissa Diop dem ànd ak moom dem ci Ibou Sakho ci Tëngeej waa ji ñëw ba Tëngeej ne ko sëriñ bi lu mu nu yëbale Dakar te Ibou Sakho Tëngeej na dëkk mu man kat sëriñ bi daf na naa dem ba Dakaru ànd ak Idrissa ñëw ci Ibou Sakho yow booy wàcce wàcce man duma wàcc lànk xam nga lu xew waa ji wàcc dugg nekk Idrissa fekk maa fa toog dégg lu ni ma wax billahi noonu ma sax noppi fa ma daal noppi yàlla na la fi yàlla yàggal si ñi dajowoon ak Sidaaji Malick billahi yóbbulu ñu dara ñun ñu dajo billahi lu baax it lu baax nu ngay ñaan yàlla dolli la fi sa xam ak sa njaboot gi ak sa doom yi ak sa jarbaat yi ak sa tàlli yu baax yi sell yi wen yi ne naa taali bi tiijaan kaar lu mu ñaan lu yàlla bu ma gémmi njàpp xamul li muy ñaan yàlla bu ma gémmi njàpp moom la ñu war a wax yàlla bu ñu gémmi njàpp bi ormatu Seydil Wujoodi man nag ndigal li ma joxoon ki ma wax laalu sayidina سيدنا صديق عرفهم إياه قل إنه من أفضل الأمم
1: سيدنا صديق عرفهم قل إنه من صادق الكرم